ಶ್ರೀಮರಿ ಸರಿ ಸರಿ ಸರಿ ಪರಿ ಪಮ ಮರಿಗ ಸರಿ ಸದ ಮಬ ಮಮ ಸರಿ ಸದ ಸದ ಸದ ಸರಿ ಸದ ಪನಿ ಬಬ ಸರಿ ಸದ ಸದ ಮಬ ಮಮ ಪನಿ ಸದ ಮಬ ಮ ಪನಿ ದ ಮಬ ಮ ಪನಿ ದ ಪದ ಪ ಸರಿ ಸದ ಪದ